0: tuoda se käteni kuin hän se. Siekydi ja mä timani ei saa. Oh. Sikujakana mikä osas pitää. Oh. Tuo asia ingun se sikänä. Vajuun takaa. Kun tuli esimerkiksi kampanteen, niin ahun sekenään. Selamat kami lihat kau sekui Hans.
1: Nang Ason!
2: Ay, Ma'am Claire, may isugo ka.
1: Nanawa ko sa studio karon. Si Frank ang nakatubag. Di pa ulit mag-uno si Kentry. Sultis tinood ang Ason. Ni pa ulit si Kenty ni Uwa.
2: Uwawag ko makabantay, ma'am. Dito magkukusalo yun, ang labak ko.
1: Hati mo ka din si Kent.
2: Uy! Paita, yun ining usaray ganahan sa kasal. Mabuang yun. Nga anong mi-enter?